ರೂಪಂ ನರಂಗೆ ನಮೋ ವಾದ ಭಂಗೆ ನಮೋ ವಾದ ಭಂಗೆ ಕಿತೆ ಸಂಸೆ ಕೀಟ ಕೋಟೆ ಉಪಾಯ ಸಾರೆ ಕಟೆ ಫೇರ ಮೇಟೆ ಬನಾಯ ಅಗಾಧೆ ಅಭಯಾದ ಅದ್ವಯ ವಿನಾಶಿ ಪರೆ ಯಂ ಪರ ಪರಂ ಪೂರಣ ಪ್ರಕಾಶಿ ನ ಆದಂಗ್ ನ ವ್ಯಾದಂಗ ಗಾದಂಗ್ ಸ್ವರೂಪೇ ಅಖಂಡ ಪ್ರತಾವಾದ ಅಚ್ಛ ವಿಭೂತೆ ನ ಜನ್ಮ

ಮಾರ್ತಾನ ರಾಮ ಕಪಾರ್ತಾನ ದಯಾದ ಜನಾಂಗ. ಚಂಡಾಸುರ ಚಂಡನ ಮುಂಡ ಬಿಮುಂಡನ್ ಖಾಂಡ್ಯ ಖಂಡನ ಖೂನ ಖಿತೆ ದಾಮಣಿ ದಮಂಗಣ ಧುಜಾ ಫರಂಕಣ ಫಣಿ ಫುಂಕಾರಣ ಜೋಧ ಜಿತೆ ಸರ್ಧಾರ ಬಿವರ್ ಖಣ ದುಷ್ಟ ಪ್ರಖರ ಖಣ ದುಷ್ಟ ಪ್ರಹರ ಖಣ ದುಷ್ಟ ಮಥೆ ಜಯ ಜಯ ಹೋ ಸೀಮ ಖಾಸುರ ಮರ್ದನ ಭೂಮಾ ಕಾಸ್ತಲ ಊರ್ಧ ಅಧೆ ದಾಮನಿ ಪ್ರಹಾಸನ ಸುಛಬ ನಿವಾಸನ ಸೃಷ್ಟ ಪ್ರಕಾಶನ ಗೂಢ ಗತೆ ರಕ್ತಾಸುರ ಆಜನ್ ಜೋಧ ಪ್ರಮಾಚನ ಹೃದಯ ನರಾಜನ್ ಧರಂ ವೃತೆ ಸೋಣಂತ ಅಚಿಂತಿ ಅನಲ್ ಬಿವಂತಿ ಜೋಗ ಜಯಂತಿ ಖಡಗ ಧರೆ ಜಯ ಜಯ ಹೋ ಸೀಮಯ ಖಾಸುರ ಮರ್ದನ ಪಾಪ ವಿನಾಶನ ಧರ್ಮ ಕರೆ ಅಘೋಘ ನಿವಾರಣ ದುಷ್ಟ ಪ್ರಚಾರಣ ಸೃಷ್ಟೋಪಾರಣ ಶುದ್ಧ ಮತೆ ಫಣಿಯರ ಫುಂಕಾರಣ ಬಾಕ ಬಕಾರಣ ಸಹಸ್ರ ಪ್ರಹಾರಣ ಸಾಧ ಮತೆ